ಶೇಷ ಭಕ್ತಪ್ರಿಯ ನಮೋಸ್ತುತೆ ಪಾದ್ಯಂ ಸಮರ್ಪಯಾಮಿ ಕೈಲಾಸ ಶಿಖರವಾಸಿನ್ ಸುರಾಸುರ ಸುಪೂಜಿತ ಅಧ್ಯಂ ಗೃಹಾನ ದೇವೇಶ ಭಕ್ತಾನಾಂ ಅಭಯಂಕರ ಅಧ್ಯಂ ಸಮರ್ಪಯಾಮಿ ನಮಸ್ತು ನಮಸ್ತುಭ್ಯಂ ತ್ರಿನಯನ ಸೃಷ್ಟಿಸ್ಥಿತ್ಯಂದಕಾರಣ ಗೃಹಾನ ದೇವದೇವೇಶ ಜಿತಃ ಕ್ರೋಧ ಜಿತೇಂದ್ರಿಯ ಆಚಮನೀಯಂ ಸಮರ್ಪಯಾಮಿ ಪಯಸಾ ಮಧುನಾ ದತ್ನಾ ಘೃತೇನ ಚ ದದೈವತೇ ಮಧುಪರ್ಘಂ ಪ್ರತಾಸ್ಯಾಮಿ ದೇವದೇವ ಜಗತ್ಪತೇ ಮಧುಪರ್ಘಂ ಸಮರ್ಪಯಾಮಿ ದಧಿಕ್ಷೀರ ಕೃತಂ ಸಂಭೋ ಕತಲೀಫಲ ಸಂಯುತಂ ಪಾರ್ವತೀಸ ನಮಸ್ತುಭ್ಯಂ ಗ್ರಾಹ್ಯಂ ಪಂಚಾಮೃತಂ ತ್ವಯಾ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಚಂದ್ರಮೌಳೆ ಜಟಾಜೂಟ ಸೋಮಸೂರ್ಯಾಗ್ನಿಲೋಚನ ಪಾಹಿ ಮಾಂ ಕೃಪಯಾ ಶಂಭೋ ಪಶೂನಾಂ ಪತಯೇ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ತುಕೂಲಂ ದೌತದವಳಂ ನಾನಾಚಿತ್ರಮಯಂ ಯುಗಂ ವಸ್ತ್ರಂ ಗೃಹಾನ ಭಗವನ್ ಕಾಲಖಂಡ ನಮೋಸ್ತುತೇ ವಸ್ತ್ರಯುಗ್ಮಂ.

ಸಾಂಬಶಿವಾಯ ನಮಃ ಇತಮಧ್ಯಂ ಇತಮಧ್ಯಂ ಇತಮಧ್ಯಂ ನಮಃ ಸೋಮ ವಿಭೂಷಾಯ ಸೋಮಾಯಾಮಿತ ತೇಜಸೇ ಇತಮಧ್ಯಂ ಪ್ರದಾಸ್ಯಾಮಿ ಸೋಮೋ ಯಚ್ಚತು ಮೇ ಶಿವಂ ಸಾಂಬಶಿವಾಯ ನಮಃ ಇತಮಧ್ಯಂ ಇತಮಧ್ಯಂ

ಶಿವಾಯ ನಮಃ. ಇತಮಧ್ಯಂ ಇತಮಧ್ಯಂ ಇತಮಧ್ಯಂ. ಇವ್ವಾರೆ ಪಾರ್ವತಿ ಸುಬ್ರಹ್ಮಣ್ಯರ್ ನಂದಿಕೇಶ್ವರರ್ಕ್ ಅರ್ಘ್ಯಪ್ರದಾನಂ ಸೆಯ್ಯವೂ ಚಂಡಿಕೇಶ್ವರರ್ಕ್ಕು ಅರ್ಘ್ಯಂ ಕೊಡುಕವೂ. ಅನೇನ ಅರ್ಘ್ಯಪ್ರದಾನೇನ ಭಗವಾನ್ ಸರ್ವಾತ್ಮಕಃ ಸರ್ವಂ ಸಾಂಬಶಿವಃ ಪ್ರೀಯತಾಂ. ಯಸ್ಯ ಸ್ಮೃತ್ಯಾ ಚ ನಮೋಕ್ತ್ಯಾ ತಪಃ ಪೂಜಾ ಕ್ರಿಯಾತಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸಭ್ಯೋ ವಂದೇ ಸದಾಶಿವಂ. ಸೋಮವಾರವ್ರತಂ ಭಕ್ತ್ಯಾ ಕೃತಂ ಕಲ್ಯಾಣದಾಯಕಂ.

0: ಶಿವ ಶಿವ ಶಂಕರ ಶಿವ ಶಿವ ಶಂಕರ
1: ಶಿವ ಶಿವ ಶಂಕರ ಶಿವ ಶಿವ ಶಂಕರ
0: ಶಿವ ಶಿವ ಶಂಕರ ಶಿವ ಶಿವ ಶಂಕರ ಚುಲ್ಲು
1: ಶಿವ ಶಿವ ಶಂಕರ ಶಿವ ಶಿವ ಶಂಕರ
0: ಶಿವ ಶಿವ ಶಂಕರ ಶಿವ ಶಿವ